ಸೋಕನ ಭೋಕನ ಜೋಗ ಜುಗಂ ಭುವ ಭಂಜನ ಕಂಜನ ಆದಿಶರಂ ದೇ ಬಂದತ ದೇವ ದೇವ ನರಂ ಗಣ ಕಿನ್ನರ ಜಾಚ ಭುಜಂಗ ರಚೇ ಮಣ ಮಾಣಕ ಮೋತಿ ಲಾಲ ಸುಚೇಯನ ಭಂಜ ಪ್ರಭಾ ಅನ ಗಂಜ ಪ್ರತಂಗ ಹೇ ಪಾರ್ನ ಪಾವತ ಪೂರ ಮತಂ ಅನಖಂಡ ಸ್ವರೂಪ ದಂಡ ಪ್ರಭಾ ಜಯ ಜಂಪದ ಭೇದ ಪುರಾಣ ಸಭಾ ಜಯ ಭೇದ ಕತೇವ ಅನಂತ ಕಹೇ ಜಯ ಭೂತ ಅಭೂತ ನ ಭೇದ ಲಹ ಜಯ ಭೇದ ಪುರಾಣ ಕತೇವ ಜಪ ಸತ ಸಿಂಧ ದೋ ಮುಖ ತಾಪ ತಪೈ ಕೈ ಗಲ್ಪನ್ ಲೋ ತಪ ತಾಪ ಕರೇ ನಹಿ ನೈಕ ಕೃಪಾ ನಿಧ ಪಾನ ಪರ ಜಯ ಭೋಕಟ ಧರಮ ಸಫೇದ ಜಹ ಏಕ ಚೇತ ಕೃಪಾ ನಿಧ ಕೋ ಜಪ ಹೈ ದೇವ ಯಾ ಭವ ಸಾಗರ ಕೋತರ ಹೈ ಭವ ಭೂಲ ನ ದೇಹ ಪುನರ್ ಧರ ಹೈ ಏಕ ನಾಮ ಬಿನಾ ನಹಿ ಕೋಟ ಪ್ರತಿ